ಅವರು ಐಶಾ ಠುಮಕ್ಕೆ ಮಚ್ಚಲು, ಐಶಾ ಠುಮಕ್ಕೆ ಮಚ್ಚಲು ಕಿ ಆಮಕು ಠುಮಕಾ ಲಗ ಜಾಯೆ ತೋ ಯೇ ಗೀತ ಬಹುತ ಯಾನಿ ಕಿ ಮಶಹೂರ್ ಹೈ ದೋಸ್ತೋ ಔರ್ ಹೈ ದಿಲ್ ತೇರಾ ದೀವಾನಾ.